ಕಲ್ಯಾಣ ದೀಪ ಸ್ವಾಮಿನ ಹಂಸಕ್ಕೆ ಅನುಶಾಸನ ಪರದಿ ಬಕ್ಕುಲ ಮಹಾಸಾಯಿ ವೆಡ ಹಿಂದಿನ ಶ್ರೀ ಸರ್ವಜ್ಞ ಧಾತುನ ಹಂಸೆ ಮಹಾರಾಹತ್ ಧಾತುನ ಹಂಸೆಲ ಭಂಡಾರ ವಿಲಟ ವೆಡಮ ಕರವಲ ಬಿಸಿ ಹತ್ತನಿದ ಹವಸ ಹತರೆಯಿಂದಲ ಒಬ್ಬಟ ವಂದಿನಟ ಅವಸ್ಥಾವಲ ಬಾದಿನೋ ಪೊಸೊನ್ ಪೊಹೆ ದಾಕ್ವಾ ಎನಿಸ ಅಪಿ ಒಬ್ಬಟ ಆರಾಧನಾ ಕರನೋ ಮೇ ಪಿಂಕಮ್ ಮಾಲಾವ ಸಮಗತ್ಯಲ್ ಬೆಂದಗಣ ಕೇಳ ಏ ದಿಗಟಮ ಪಿಂಕಮ್ ರಸಾಕ್ ಪೆವತ್ತೇನೋ ಇವಗೇಮ ಪಹಾನ್ ಕೂಡು ದರ್ಶನೀಯ ತೋರಣ ತೇ ಪೆನ್ ದನ್ಸಲ್ ಎತ್ತಲು ಕೊಟಗತ್ ದನ್ಸಲ್ ಸಮೂಹ ಕ್ರಿಯಾತ್ಮಕ ವೇನೋ ಇವಗೇಮ ಬೆತಿಗಿ ಸರಣಿಯ ಒಬ್ಬಟ ಮೇ ನಗರ ಮಧ್ಯೆ ಆಶ್ರಿತವ ಪೊಸೊನ್ ಕಲಾಪೆ ತುಲ ದೆಕ ಬಲಾಗಣ ಪುಲುವನ್ ಇಹಿಮ ದವಸ್ ಕಿಹಿಪೇಮ ಆಮಿಸ ಪ್ರತಿಪತ್ತಿ ಪೂಜಾವನ್ ಪವತ್ತೊಲ ಬುದ್ರಜನನ ಹಸಿ ದಯಸಿನ್ ದೆಕಲ ಇಟ ಪಸು ಪೊಸೊನ್ ಪೋದ ಶ್ವೇತ ಪೂಜಾ ವೆಡಸಟ ಹಂಟ ಲಂಕಾವೇ ಗೌರವನೀಯ ಚಿರಪ್ರಕಟ ದೇಶಕ್ಯಾನನ ಹಸಿಲ ವಡಮವಲ ಸೀಲ ಭಾವನಾ ವೆಡಸಟ ಹಣತ್ ಸಿದುಕರನ್ ಅಪಿ ಬಲಾಪುರುತ್ತೇನೆ ನೇನಿಸ ಮೇ ಪಿಂ ಕಮ್ಮಾಲಾವ ಸಮಗತ್ತಲ್ ಬೆಂದಗಣ್ಣಟ ಒಬಟ ಆರಾಧನಾ ಕರ್ಣ ಗಮನ್ಮ ಭಂಡಾರವಿಲ ಶ್ರೀ ಪುಷ್ಪಾರಾಮ ವಿಹಾರಾಧಿಪತಿ ಅಪಿ ಅತಿ ಪೂಜನೀಯ ಪೋಲ್ಗಾಂಪಲ ಇಂದಾನಂದ ನಾಯಕ ಸ್ವಾಮಿನ ಹಸಿಗೆ ಅವವಾದ ಅನುಶಾಸನಾ ಮತಿನ್ ಭಂಡಾರವಿಲ ತರುಣ ಬೌದ್ಧ ಸಂಗಮೇ ತಮೈ ನೆತ್ ಸಮಗೇಕತ್ವ ಮೇ ಅಸಿರಿಮತ್ ಪಿಂಕಮ ಸಿದುಕರನ್ ಅಪಿಟ ಮಾಧ್ಯದಾಯಕತ್ವ ಲಭಾ ದಿನ ಉಪಮನ ಸಿದುಕನ್ನು ಲಭಾನ್ ಇತಿನ್ ಅಪಿ ಒಬಟ ಆರಾಧನಾ ಕರ್ಣೋ ಮೇ ಪಿಂ ಕಮ್ಮಾಲಾವ ಸಮಗೇಕತ್ವ ಎನ್ನ ಕೇಳ ಟ್ರಾವೆಲ್ ನಿತಾಯತನೇ ಪಿಲಿಬಂದ ಸಿಹಿಪತ್ ಕರಲ ವೆಡಸಟ ಹಣಿಮಾ ಕರಣನ್ ಟ್ರಾವೆಲ್ ನಿತಾಯತನೇ ದಂಪತಿವ ಬುದ್ಧ ಭೂಮಿ ಕರಾಬವ ಗೆನೆ ಅನ್ನಟ ನಿಬಂಧವೋಮ ಕಟಿಯತು ಕರಣ ಆಯತನೇ ಒಬದನ್ನ ಒಬಟ ವಿಶ್ವಾಸೇನ್ ದಂಪತಿವ ಯನ್ನ ಲಂಕಾವೇ ತಿಬೆನ ಸುದುಸುಮ ಆಯತನೇ ತಮೈ ಟ್ರಾವೆಲ್ ನಿತಾಯತನೇ ಕಿಯನ್ನೇ ಔನ್ ಸಾಧಾರಣ ಗಾಸ್ತು ಯಟತಿ ಒಬವ ಮೇ ವಂದನಾ ಗಮನಟ ಗೆನಿಯನೋ ಪಮನಕ್ ನೋವೇ ಹಿದಿ ಸೇಮ ಸಿದ್ಧಸ್ಥಾನಯಾಕ್ಮ ದಯಸಿನ್ ದೆಕಲ ವಂದಿನಟ ಅವಸ್ಥಾ ಉದಾಕರ ದೇನವ ಇವಗೇಮ ಮಹಾಪಿಂಕಾಂ ಪವತ್ವನ ಬುದ್ರಜನನ ಹಂಸೆಯ ಕೆರೆಹಿ ಶ್ರದ್ಧಾವ ಗೌರವೇ ಅತಿಕರವನವ ಇವಿತರಕ್ ನೆವೇ ಒಬಟೇ ಕಾಲಯ ತುಲ ಸುವ ಪಹಸುವ ಈ ಕಟಯುತು ಸಿದು ಕರಗಣ್ಣ ಪರಿಸರಯತ್ ಕೊಡಿನ ಗಣ್ಣ ಟ್ರಾವೆಲ್ ನಿತ್ತ ಆಯತನೆಯ ಕಟಯುತು ಕರಣ ಇತಿ ನೇನಿಸ ಆಗೋಸ್ಟ್ ಮಾಸೆನ್ ನೆರಂಬಿನ ವಂದನಾ ಗಮನ ಸಂದಹಾ ಒಬಟ ಸಂಬಂಧ ವೇನಟ ಪುಲುವನ್ ಕಥಾ ಕರಣ್ಣ ಮಿನ್ನ ಮೇ ದುರಕಥನ ಅಂಕೆಯಟ ಕಥಾ ಕರಲ ಒಬಿ ಅವಸ್ಥಾ ಉದಾಕರ ಗಣ್ಣ ಬಿಂದುವೈ ಇಕೈ ಇಕೈ ದೇಕೈ ಅಟಸಿ ಹೆಟ ತುನೈ ತುನ್ಸಿ ಹೆಟ ತುನ ಬಿಂದು ಏಕೈ ಏಕೈ ದೇಕೈ ಅಟಸಿ ಹೆಟ ತುನೈ ತುನ್ಸಿ ಹೆಟ ತುನ ಬಿಂದು ಐ ಹತೈ ಹಯೈ ಹತೈ ಏಕಸಿಯ ಹೆಟ ತುನೈ ಅಟಸಿಯ ಹೆತ್ತ ದೇಕ ಈ ಆರಾಧನಾವತ್ ಕರ್ಮಿನ್ ಅಪಿ ಮೆತ್ನಿತ್ ಪಾಮುಲಾದ ನಿಮ ಕರನೋ ಹೆಮಟ ತೆರುವನ್ ಸರ್ನಾಯಿ.

ಆದರೆ ಕೊಚ್ಚರ ಹೆಂಗೋ ಆತ್ ಪಿರಿಲ ಇತ್ರಿಲ ಅನ್ನ ಕಂಟೇನರ್ ಪಿಟಿನ್ ಆದರೆ ದಿನ ಇಕ್ಕಿನ ಕಿನ್ನೋ ಮೇಲೋಗಿ ಕೌದೇ ತಾತನೆ ಕಂಟೇನರ್ ಪಿಟಿಂಗ್ ಆದರೆ ಪುರೋಲ ದೆನ್ನೆ ತಾತಮ ತಮಾಯ್ ಯಾ ಕೊಚ್ಚರ ನಿಂಡವ ಹಿಟಿಯಾತ್ ಬಲನೋನಿ ಆಗಿ ಆದರೆ ತರಮ ಲಸ್ಸನ ದೇವಲ್ ಗುಡಾ ಕೇವಲ ತೇನೋ ಮಟ ವಾಟ್ಸ್ಆ್ಯಪ್ ಎಕಟ ಹರಿ ಮಾಸ ಏವ ಬಲನಕೊಟ ಕೇವನಕೊಟ ಹರಿಮ ಸಂವೇದಿತ್ವೆನವ ಹರಿ ಹೆಂಗೋಂ ಪರಾಯ್ ಸಿಂಗಪೂರು ಇಂದಲ ಅಪಿ ವಾಹನ ಆದರವಂತೆಯೋ ಆದರವಂತೆಯೋ ಗುಡಾ ಕಿನ್ನೋ ಏ ಆತರೆ ಲಸ್ಸನ ಪದ ಟಿಕಾಕ್ ಮಟ ಎವಲ ತೇನೋ ಮೇಕ ನಂ ಕಿಯನ್ನ ಮೋನ ಪವನಕಟ ಹೆರಿನ ತುರು ಕುನಾಟು ಬಿಯ ಕರು ದರು ಮಲ್ಲೋ ಎಕಕರ ಸಿನಹ ದೀ ಪಿಯ ಕರು ಎಂತುಮೆ ಕ್ಯಾಮೆ ಪಟನ್ ತಮನ್ವ ದೆಕ ಕೆರು ಕೊಚ್ಚರ ಲಸ್ಸನದ ಪೌಲಕ ಕಥಾವೆ ಹೀರೋಯ ಪಿಯವರು ಮಂಗ ಆಸಮ ಪದ ದೆಕ ದರು ಮಲ್ಲೋ ಎಕಕರ ಸಿನಹ ದೀ ಪಿಯ ಕರು ಎಂತುಮೆ ಕ್ಯಾಮೆ ಪಟನ್ ತಮನ್ವ ದೆಕ ಕೆರು ಪೌಲಕ ಕಥಾವೆ ಹೀರೋಯ ಪಿಯವರು ಸಿಂಗಪೂರು ಇಂದ ಮೇ ಉತ್ತರಲಯನ ಆದರೆ ದೊನ್ನೆ ಕೌದಕ್ಕೆ